ಹಾರ ಸಂದಗಿರಿಂದ ನಾನಕ ಬಹರ ಬಹರವತಾರ ಅಷ್ಟಪದಿ ಸಂದಗೆ ದುಃಖನ ಆರ್ ಜಾಘಟ ಸಂದಗೆ ದುಃಖನ ಜಮತೆ ನೈ ಶುಟ ಸಂದಗೆ ದುಃಖನ ಸುಖ ಸಭ ಜಾಯ ಸಂದಗೆ ದುಃಖ ನರ್ಗ ಮೈ ಪಾಯ ಸಂದಗೆ ದುಃಖನ ಮತ್ವೇ ಬಲೀನ ಸಂದಗೆ ದುಃಖನ ಸ್ವಭಾತೆ ಹೀನ ಸಂದಗೆ ಹತಯುಗ ರಖೇ ನ ಕೋಯ ಸಂದಗೆ ದುಃಖನ ಥಾನ ಭ್ರಷ್ಟೋಯ ಸಂತ ಕೃಪಾಲ ಕೃಪಾ ಜಯ ಕರ ನಾನು ಸಂಸಂಗ ನಿಂದಕ ಭೀತರ ಸಂತ ಗ ದುಃಖನ ದೇ ಮುಖ ಪವೆ ಸಂತನ ಗ ದುಃಖನ ಕಾಗ ಜೋ ಲವ ಸಂತನ ಗ ದುಃಖನ ಸರ್ಪ ಜೋನ ಪಾಯ ಸಂತ ಗ ದುಃಖನ ತ್ರಿಗ ಜೋನ ಕಿರ್ಮಾಯ ಸಂತನ ಗ ದುಃಖನ ತೃಷ್ಣಾ ಮೈ ಜಲ ಸಂತ ಗ ದುಃಖನ ಸಭ ಕೋಶಲ ಸಂತ ಗ ದುಃಖನ ತೇ ಸಭ ಜಾಯ ಸಂತ ಗ ದುಃಖನ ನೀಚ ನಿಚಾಯ ಸಂತೋಖೀ ಗಾ ಧಾಮ ಕೋ ನಾಹೇ ನಾನು ಸಂತ ಪಾವೆ ತಂ ವೈ ಭೀಗತ ಪಾಹೇ ಸಂತ ಗ ನಿಂದಕ ಮಹತ ತಾಯಿ ಸಂತ ಗ ನಿಂದ ಕಂಠ ಕನ್ನ ಪಾಯಿ ಸಂದಗಾನಂದಕ ಮಾತೆಯರ ಸಂದಗಾನಂದಕ ಪರಮೇಶ್ವರ ಮಾರ ಸಂದಗಾನಂದಕ ರಾಜತೈಹೀನ ಸಂದಗಾನಂದಕ ದುಃಖಿಯ ಅರ್ಧೀನ ಸಂದಗಾನಂದಕೋ ಸರ್ವರೋಗ ಸಂದಗಾನಂದಕೋ ಸದಾ ವಿಜೋಗ ಸಂದಗ ನಿಂದಾ ದೋಖ ಮೈ ದೋಖ ನಾನಕ ಸಂದ ಭಾವಿತ ಉಸ್ಕಾ ಬಿ ಹೋಯ ಮೋಖ ಸಂದಗಾ ದುಃಖಿ ಸದಾ ಅಪವೇತ ಸಂದಗಾ ದುಃಖಿ ಕಿಸೇ ಕಾನ ಹಿಮೇತ ಸಂದಗೆ ದುಃಖಿ ಕೋ ಡಾನ ಲಾಗ ಸಂದಗ ದುಃಖಿ ಸಭ ತ್ಯಾಗ ಸಂದಗಾ ದುಃಖಿ ಮಾ ಅಹಂಕಾರಿ ಸಂದಗಾ ದುಃಖಿ ಸದಾ ಬೇಕಾರಿ ಸಂದಗಾ ದುಃಖಿ ಜನಮ ಮರ ಸಂದಗಿ ದುಃಖನಾ ಸುಖ ತೇ ಟರಾಯ ಸಂದ ಗೇ ದುಃಖಿ ಕೋ ನಾಹಿ ಠಾವ ನಾನ ಸಂದ ಭಾವೇ ತಲಾಯ ಮಿಲಾಯ ಸಂದ ಗಾ ದುಃಖಿ ಅದ ಬೀಜ ತೇ ಟುಟ್ಟಾ ಸಂದ ಗಾ ದುಃಖಿ ਕਿਤੇ ਕਾਜ ਨਾ ਬਹੁ ਚੈ ਸੰਦ ਗੇ ਦੁਖੀ ਕੋ ਧਿਆਨ ਪਰਮਾਈਏ ਸੰਦ ਗਾ ਦੁਖੀ ਉਜੜ ਪਾਈਏ ਸੰਦ ਗਾ ਦੁਖੀ ਅੰਤਰ ਤੇ ਥੋਥਾ ਜੋ ਸਾਸ ਬਿਨਾ ਮ੍ਰਿਤਕ ਕੀ ਲੋਥਾ ਸੰਦ ਗੇ ਦੁਖੀ ਕੀ ਜੜ ਕਿਛ ਨਾਹੇ ਆਪਨ ਬੀਜਾ ਪੇ ਹੀ ਖਾਹੇ ਸੰਦ ਗੇ ਦੁਖੀ ਕਬਰ ਨਾ ਰਾਖਨ ਹਾਰ ਨਾਨਕ ਸੰਦ ਭਾਵੇ ਤਲਾਏ ਉਭਾਰ ਸੰਦ ਗਾ ਦੁਖੀ ਇਉਂ ਬਿਲ ਲਾਏ ਜਲ ਵੀ ਹੁਣ ਮਛਰੀ ਤੜਫੜਾਏ ਸੰਦ ਗਾ ਦੁਖੀ ਭੁੱਖਾ ਨਹੀਂ ਰਾਜੇ ਜੋ ਪਾਵਕ ਇੰਦਰ ਨਹੀਂ ਧਰਾਪੈ ਸੰਦਗਾ ਦੁਖੀ ਛੁਟੇ ਅਕੇਲਾ ਜੋ ਬੁਆੜ ਤਿਲ ਖੇਤ ਮਾਏ ਦੁਹੇਲਾ ਸੰਦਗਾ ਦੁਖੀ ਧਰਮ ਤੇ ਰਹਿ ਸੰਦਗਾ ਦੁਖੀ ਸਦ ਮਿਥਿਆ ਕਹਿਤ ਕਿਰਤਨਿੰਦ ਗਾ ਤੁਰੇ ਭਇਆ ਨਾਨਕ ਜੋ ਤਿਸ ਭਾਵੇ ਸੋਈ ਥਿਆ ਸੰਦਗਾ ਦੁਖੀ ਬਿਗੜੁ ਪਏ ਜਾਏ ਸੰਦਗੇ ਦੁਖੀ ਕੋ ਦਰਗਹਿ ਮਿਲੇ ਸਜਾਏ ਸੰਦਗਾ ਦੁਖੀ ਸਦਾ ਸਹਿਕਾਈਐ ਸੰਦਗਾ ਦੁਖੀ ਨਾ ਮਰੇ ਨਾ ਜੀਵਾਈਏ ਸੰਦਗੇ ਦੁਖੀ ਕੀ ਪੂਜਨਾ ਆਸਾ ਸੰਦਗਾ ਦੁਖੀ ਉਠ ਚਲੇ ਨਿਰਾਸਾ ਸੰਦਗਾ ਦੁਖ ਨਾ ਤ੍ਰਿਸ਼ਟਾ ਕੋਏ ਜੈਸਾ ਭਾਵੇ ਤੈਸਾ ਕੋਈ ਹੋਏ ਪਿਆ ਗਿਰਤ ਨਾ ਮੇਟਾ ਕੋਏ ਨਾਨਕ ਜਾਣੇ ਸੱਚਾ ਸੋਏ ਸਭ ਗੜ ਤਿਸਕੇ ਉਹ ਕਰਨੇ ਹਾਰ ਸਦਾ ਸਦਾ ਤਿਸਕੋ ਨਮਸਕਾਰ ਪ੍ਰਭ ਕੀ ਉਸਤ ਕਰੋ ਦਿਨ ਰਾਤ ਸੇ ਧਿਆਵੋ ਸਾਸ ਖਿਰਾਸ ਸਭ ਕੁਛ ਵਰਤੇ ਤਿਸਕਾ ਕੀਆ ਜੈਸਾ ਕਰੇ ਤੈਸਾ ਕੋ ਥੀ ਆਪਣਾ ਖੇ ਲਾਭ ਕਰਨੇ ਹਾਰ ਦੂਸਰ ਗਾਉਣ ਕਹਿ ਵਿਚਾਰ